0: rẻ,
1: quán ta rắm rẻ.
2: ಸಮಾಗಮಕ ಬುದ್ಧಿಮತ್ತ ಆಯೋಜನೆಯ ದಿನ ಆರ್ಜಿಯ ಜ್ಯೇಷ್ಠ ಪೂರ್ವಸಿ ಸ್ಥಾವರ ತನ್ಪತ್ ಸಹಸಿಯರ ಏಕಲಾಯ ದಶ ಮಹಾತಾಯಿ ನಾಮಯಕ ಅಸಮ ಸಮ ಪೋಲಿಯಕ್ ಎಲ್ ಬಿ ಸ್ಥಾವರ ತನ್ಪತು ಅಮತನ್ನ ಬಿಂದು ಐಕಾಯ್ ದೇಕಾಯ್ ದೇಸಿಯ ದೇಸಿಯ ಫಿಚ್ ರೇಟಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ್ಯ ಸಮಾಗಮಕಿ
3: ವೆದಗತ್ರ ಕ್ಯಾವಕ್ ಸ್ವಯನವಾದ ಅಮತರ ಆದಾಯಮಕ್ ಲಭಿಮಠ ಹಕಿ ಅವಸ್ಥಾವಕ್ ಸ್ವಯನವಾದ ಉಪಾಧಿಯಟ ರೆಕ್ಯಾವಕ್ ಲಭೆನ ತುರು ರೆಕ್ಯಾವಕ್ ಸ್ವಯನವಾದ ಮೆನ್ನ ಒಬಟ ಇಹಲ ವೆಟುಪ್ ಸಹ ತವ ದೀಮನಾ ರಸಕ್ ಸಮಗ ಒಬ್ಬ ಸ್ವಯನ ರೆಕ್ಯಾವಾ ಪೇನ್ ವಸರ ವಿಸಿ ತುನಕ ವ್ಯಾಪಾರಿಕ ಲೋಕಯೇ ಅಭಿಮಾನನೀಯ ಸದಾ ಹರಿತ ಪ್ಲಾಂಟೇಶನ್ ಸ್ವಯನ್ನೇ ಒಬ್ಬಾಯಿ
4: ವಾಟ್ಸಪ್ ಕರನ್ನ ಬಿಂದು ಐ ಹೆತ್ತ ಹಯಾಯಿ ಹಾರಸ್ಯ ಹತಲಿ ಸಿಕಾಯಿ ದಾಸ್ಯ ಹತಲಿ ಸಟ ಇಮೇಲ್ ಕರನ್ನ ಕರಿಯರ್ಸ್ ಅಟ್ ಸದಾ ಹರಿತ ಡಾಟ್ ಕಾಮ್ ಸದಾ ಹರಿತ ಸಮಗ ಬೆಂದಿನ್ನ
5: ಹಿಮೌ ಅರಣ ಗುರು ಅಮರದೇವ ಗೀತಾವಳಿಯ
6: ಸಾಂಕ ವಿನಯ ಸಾಶಿಕಾ ನಿಸಾಸಲ ಸುನೀರ ಸುಮಂಗ ನುವಂತಿಕಾ ಸೇನಾರತ್ನ ಅಮೀಶ್ ಮಿನೋಲ್
7: ಜೂನಿ ಧಾತುನ ಸಿನಮನ್ ಲೇಕ್ ಸೈಡ್ ಹೋಟೆಲ್ ಪರಿಶ್ರೇದಿ ඔබට රිසි අසුන දැන්ම වෙන් කරවා ගන්න.
6: Tickets mytickets.lk වෙතින් ශ්‍රී ලංකා විද්‍යුත් විකාශකයන්ගේ සංසදයේ ඉදිරිපත් කිරීමක්. අනුග්‍රහය.
8: හොඳම දේ අඩුම මිලට. තෙප ව්‍යාප්ත ශාකජලයක් සමගින් අසාකල ග්‍රීන් සුපර් ජීවිතේට ඉතිරියක්.

ಹರಗಿಯಾಗ ನೆವೇ ದುಃಖ ಹರಗಿಯ ದೇಹಗಟ ಆದರೆ ಕರಬೇಕಾಯ್ ದುಃಖ ಇಪ್ಪದನೆಗ ನೆವೇ ದುಃಖ ಜೀವಿತ ಮಿಂದವನೆ ಕಾಯ್ ದುಃಖ ಆಯ್ಮಿವನೆಗ ನೆವೇ ದುಃಖ ಆಯ್ಮಿ ದೇಹಗಟ ಪಣ ಬೋಪೇಕಾಯ್ ದುಃಖ ಲಾಲನಿ

ಮನವೆನ ಅಂತಾನೆ. ಆದರಣೀಯ ಮೀರಾವಿಯ ಕೋಮದ ರವಟಿ ಬಲಟ ಒಟ್ಟು ಎವಿ ಅಪಿ ಜೀವಿತೇ ಗತ ಕರನ ತರಂಗ ಏಕ ಆದರೆ ದಯಾಲು ಎಕ್ಕದ ನ ದಯನಿಸಾದ ಕೆಲವೆನ ಸಾಕ್ನೆ ಮಿಹಿರಾವಿಯ ಮಮ ಗೊಡ್ಡಾಗ್ ದಕಲ ತಿಯನ ರವಟಿ ಮಲದಿ ಗೊಡ್ಡಾಗ್ ದುಃಖಿಂದಿನ ಆಯವ ಅನೇ ಮಮ ಪ್ರಾರ್ಥನಾ ಕರಾನ ಮೇಲೋಕೆ ಕಿಸಿಮ ಕೆನೆ ರವಟೆನ್ನೆ ಪಾಕಿಯಲ ಮಮ ಲಾಲಾ.